0: ಇದು ಯೇಸುಕ್ರಿಸ್ತು ನಿದುಹೆಯುನು ಮಾಮತಿಯ ಇಸರಿ ಗುಮದಿ ಲೇ ನಬರು ಹಬೈ ಹೂ ಲಿಗಿಯ ಮೇಮೆ ಲೇ ಮೇಹ ಎರೆಸಿ ಬಿರು ಬೈಲು ಮಗೆ ಫುರುಮಿಯತಿದ ಉಗನು ಲೇ ಅಗಾಂ ಬಹುಮಾಲಿ ಬೈ ಲಿಗಿಯ ಬಿನದ ಗುಮದಿ ಲೇ ಗಮಲುಮು ಗುಂತೊ ನಬರು ಹಯ ಹೂ ಲೋಗು ಅಬ ಇಸರಿ ಗುಮದಿ ಲೇ ಇನರು ನೀತಿ ಬೈ ದಾಂದು ಲೀದ ಕ್ರಿಸ್ತು ಕೈ ಹೀದ ಲದುಗ ಅಸುಗ್ರೈ ನಲಿಯ ಲುಬುರಿ ಗ ಅನಿ ಲರು ಗೌ ಗುದುಯ ಲಾಂಪು ಲೇ ತಿಮಾ ತಿಮಾತ್ ಲೇ ಅರಿಯ ಗುತಿ ಲೋಗು ಲೀದ ಯಿಲ ಲರು ಗೌಗ ಅನಿ ಯೇರೆ ಗುತಿ ಲಿದು ಹೇಳು ಲೀದ ಗಿಲಿ ಲುಬುರಿ ಲೇ ಹಿಂಸಿ ಹಬೂತಿ ಹೌ ಲಿಬಿರಿಗು ಲೀದ ಯಿ ಲರು ಗೌಗ ಅನಿ ಊವತಿ ನಿ ಕಾತಲು ಲಾಬುರು ಗುದುನಿ ಅಹಿ ತಿ ಲೇ ಇಯೇರೆ ಹಬೂತಿ ಲು ಲಿದು ಹೇ ಇತರ ಲಿಯ ಕೈಸಿ ಗಿರಿ ಗೆ ಲೇ ಐಬುಗು ಬೈ ಲೀದ ಲುಬುರಿ ಇಬಿದಿಯತಿ ಲು ಹಲಿಯು ಬೈಲ ಲುಗುಂದು ದರುಲು ಮುತಿ ಲುಬುರಿ ಗ ಲರಿಹಿ ನಿರಹಯು ನಬುರ್ಹಯ ಹೂ ಲುಗುಂದು ಫೆರುದು ನಲಾಲಿ ಬುಂಗಿಯು ಹಿಫಿಗೌ ಲದುಗ ಕ್ರಿಸ್ತು ಅಗಬ್ರಿಗು ನಬುರ್ಹಯ ಹೂ ಲುಗುಂದು ಸುಬುದಿ ಹುಮಾ ಲೀಲ ಹೇಸು ಕ್ರಿಸ್ತು ಲೇ ಮೇ ಹನಿ ಹಲಿಬೈ ಲುಮಗೆ ಫುರುಮಿಯತಿದ ನಿಬುರಂಗಿಯ ನಬುರ್ಹಯ ಹೂ ಲುಗುಂದು ದಾನಿ ಹುಮಾ ಲೀಲ ಉರಿಬು ಲೋಗು ಮಾಫು ನಬುರ್ಹಬೈ ಹೂ ನಿರಹಯು ಲುಗುಂದು ಸುಬುದಿ ಹುಮಾ ಲೀಲ ಬುಂಗಿ ಉಗುಚಿಲಿ ನಬುರ್ಹಬೈ ಹೂ ಅಗಬ್ರಿಗು ಲುಗುಂದು ಸುಬುದಿ ಹುಮಾಲಿಲ ಹೇಸು ಕ್ರಿಸ್ತು ಲೇ ಮೇಹ ಅನಿ ಹಲಿಬೈ ಲುಮಗೆ ಫುರುಮೆತಿದ ನಬುರ್ಹಬೈ ಹೂ ನಿಬುರಂಗಿಯ ಲುಗುಂದು ಹೇರೆ ಹುಮಾ ಅನಿ ರಸಿಬಿ ಹುಮಾಲಿಲ ರೇರು ಬುಂಗಿತಿದ ಹನಿಗಿ ಲುಗುಂದು ಗಿಯ ಗಾಯಿ ಹುಮಾಲಿಲ ಉರಿಬು ಲೋಗು ಮಾಫುಯಿ ಮೀಸಿಯದಲ್ಲ ಅಲ್ಲಿಗಬುರಿ ಉಬೌ ಹೂ ನಿಬುರಿ ಕಾತೈಲೆ ಲೀದ ಬೈ ಉಬೌ ಅಹಿ ಹೀಸಿಯ ಉಬೌ ಹೂ ಮೀಸಿಯತಿ ಬುಂಗಿರು ಉಗುಚಿಲಿ ಹೂ ಲುಗುಂದು ಊವತಿ ನೀ ಕಾತ ಲೀದಗೆ ಕಾತೈಲೆ ಲಿಚುಗು ಉಬೌ ನ್ಯೂಬು ಇತಿ ಲುಮಗೆ ಬುಯಿಂಗಿ ಲುಮಗೆ ಗ್ವಾನರುಗು ಉಬೌ ಲಿಯಾಬು ಅನಿ ಅನಿಹಾ ಬಿಬುರಿ ಕಾತೈಲೆ ಲಿಚುಗು ಬೈ ಉಬೌ ಲುರಿಬ ಅಯುಮ ಹಗ್ರಿಗಿಯ ಹಾಫಾಗು ಲು ಹಬಿಹಿನಿ ಕಾತೈಲೆ ಹರಿಹು ಬೈ ಲುಮ ಪಾಂತ ಲೋಗು ಇರಿಸಿನಿ ಅನಿ ಉಬೌ ಅಗುಮುಚೈನ ಲಿಯ ಲಾಬು ಬುರಿ ಸೂ ಲುರಿಬ ಲಯುಮ ಗ್ರಿಗಿ ಅಹಿ ತಿಲೆ ಅದುಗುತಿ ಲುಗುಂದ ಬುಯಿಂಗಿಯು ಲಬಗರಿ ದುಬ ಲು ಸೂಂದ ನಿರಹಯು ಚಿಲುಹಲಿ ಲಗುಮುಹುದ ಅಗಾಂಬದು ಲೋಗು ಅನಿತೆಲ್ಲ ಲಾಗನಿ ಕ್ರಿಸ್ತು ಕೈ ಚಿಲುಗುವಾಯ ಲುಬೈ ಸರಾಗು ಲಾಗನಿಯು ಕ್ರಿಸ್ತು ಗುಂತೋ ಲಿಜವಸುಬುದುರುಲಿ ಲೋಗು ಲಗುಮುಹೌ ಹಲಿ ಲಾಬುರಿ ದಾಲೆ ವಾದಾಗಿ ಹಾಫ್ರಿದ ಲವ್ ಸೂನ್ ಲೀದ ಲಾ ಲಿನರು ಕಾತೆ ಮಾಮ ಮೇ ಹವಾನಿಗು ಹಗಿಯ ಲುಗುಂದು ಲು ಹಮುಗ ಮೇ ಹವಾನಿಗು ಹಮ ಎರೆದಯು ಹಮುಗ ಮೇ ಹವಾಮ ಗಮ ಲುಮು ಲಸುಸರ ದುಬೈ ಈ ತರ ಲು ಲರಿಹೀನುವ ಫುರಾಂಗು ಲೋಗು ಮಾಮಲ ವಾನಿಗು ಲೆತಿಮಾ ತಿಮಾತ್ ಅಹಿತಿ ಹುಗುಯ ರೂರಲಿ ಕ್ರಿಸ್ತು ಸಿಫ್ರಿ ಸಂದು ಹೂ ಅನಿ ಸುಬುದಿತಿ ಸುಂಕಾತೈ ಹೂ ನಬರ್ಹಬೈ ಲುಬೈತಿ ಹೂ ಲುಗುಂದು ಸುಬುದಿ ಹುಮನಿ ಇನರುನಿ ಮಾಮ ಲೋಗು ಇಬಿದಿ ಎಲ್ಲ ಹೂ ಅನಿ ಸುಬುದಿ ಹುಮುತಿ ಲೋಗು ಸಿಯಲ್ಲ ಲಿಯಬುಯಿ ನೀ ಮುರುಸು ಯೇನಿ ಲಿದಾಗೆ ಇನರುನಿ ಕಾಗಿಯ ಎಯೇ ಹಬಂ ಹಾರಿಯ ಗುಬಯ ಲೋಗು ಮಾಮಲ್ಲ ಹೆಸುಸು ಕ್ರಿಸ್ತು ಬೈ ಹಾಗೆ ಲಾಕನಿ ಗುಬಾಯ ಕ್ರಿಸ್ತು ಮಫಿಯೇತಿಯ ನೀ ಲೋಗು ಬುಯಿಂಗಿ ಉಗುಚಿಲಿ ನೀ ಲೋಗು ಬುಯಿಂಗಿ ಇರಹು ಸುಂಹ ಮಹಾಬಯಲು ಹಸುಬುದಿರುನಿ ಇರಹು ಇಬಿದಿಯ ಗಿಲಿ ಉಗುಚಿಲಿ ಹೋಂ ಆರಿಯ ಗುಬಯ ಲೋಗು ಹೆಸುಸುಲ ಬುಯಿಂಗಿಯು ಇರಹು ಸುಬುದಿ ತಿಗಿಯ ಬುಯಿಂಗಿಯು ಉಗುಚಿಲಿ ಹೋಂ ಲಿಗಿಯ ಅರೈದ ಹುಮೈ ಲುಬೈ ಉಗನ್ನು ಲೇ ಹಗಾಂಬು ಲುಮಗೆ ಫುರುಮಿಯತಿ ತೀದ ಹನಿಗಿ ಅಹಿ ಹದುಗ ಈ ತರ ಎರೆದರು ಬಗಿಯ ಲೀದ ಆಬ ಲುಮ ಬುಯಿಂಗಿಯು ಇರಹು ಲುಮ ಬುಯಿಂಗಿಯು ಉಗುಚಿಲಿ ರೆಸಿಪಿ ರೂಬಗಿಯ ಇಬಗರಿ ಲೇ ಮಗುಮುಚದಿ ಕೈಸಿ ಲರಿಯಗು ನಿ ಹೆಸುಸು ನಬುರ್ಹಯ ಇಬುರಿ ಕಾತರಿ ಲೇ ಹೂ ಅಬುಗುರು ಹ ಗೇಬೆ ಬುಸಿಯ ಬಯ ಹೆಯೇದುನು ಆಯಿತಿ ಹುಗುಯ ಅನಿ ಸಿಫ್ರಿ ಸಾಂದು ಲೇ ಲಿಚುಗು ಬೈ ಕ್ರಿಸ್ತು ಹೂಮ ಮೆಮೆಗೆ ರೂಂತು ಲುಬೈ ಆಮು ಲೂ ಲರುಫುದ ಹೂ ಲುಗುಂದು ಅರುಫುದ ಹಲುಮುತಿ ಸಿಫ್ರಿ ಸಾಂದು ಸುಂ ಕಾತೈ ಹೂ ಅನಿ ಇನರುನಿ ಲರುಫುದ ಬೈ ಮಾಮ ಇಯೇನಿ ಲಿದ ಹುಮ ಆಬ ಲುಮ ಕ್ರಿಸ್ತು ಸೆಗೂ ಲೇ ಅರುಫುದ ಹಲಾಲಿ ಬೈ ಹೂ ಇತರ ಲಿಯ ಲುಬೈತಿ ನಿರಹುಯು ಇತರ ಮೇಮೆ ಹುಮಾ ಲೀದ ಆಬ ಲುಮ ಕ್ರಿಸ್ತು ಲು ದಾಮಿ ಎಲ್ಲ ಲಿಯಬುಯಿ ಕಯರ ಲಾಮುಗ ವೆಮೆನಿಗಿದು ಲುವಾಗು ಉವ ಲಾಮುಗ ಬುಸಿಗನು ವವಾಗು ಲಿಗಿಬುಗಿ ಕೈಸಿ ಸುಬುದಿ ಹುಮಾ ನಿ ಲೋಗು ರಿಚಾಗು ಅಲಾ ಕ್ರಿಸ್ತು ಲೀದ ಸುಂಕಾತೆ ಲು ತಿಗಿಯ ಅಸುಬುದಿರು ನಿ ಲೋಗು ಲಿರಹುಯು ಲಾ ಬುಯಿಂಗಿಯು ಸುಂಹ ರಿಚಾಗು ಅವೈ
1: Primera Juan, capítulo 3.
0: Aria huma luari visi lu bungi uguchili, dari lu gayara la lagu aruni wamon lirahin bungi, an inari ni logo lirahin wama, ligia sinya habaliwa lani gubo gufanda lugundo ibidi ngili Jesu Kristo hon niduhen nisi ya tinu lirahi hadiwa buingi ugueto ani lausun marufu dungi ili la won kata badiwa la lidame lagumu hon subudirigu wa muti logu dame lale lagiri budu Kristo itara waba la kailigia lugundo warihu bo itara kailubai ani sun le agura bahabali burikatari le haruma gda lumuti ligaburi itara kai haruma la ligaburi Kristo. Ahiti sun le figo hoboi dirigwa lumuti liluru du buingio lugundu lo kata ile figo ube la dira wagua liluru du buingio. Subuti humali logu lunla la gidaruni Esu Kristo wa figon lebi ubo wagun. Logu ginye uwa la ni murusu figon logu. Sun lubai tile lida abu yaba luma mama lida nye figo. Ani sun le lida abu figo marihi lagi li Jesu Kristo, ibidi ngili ginye lu. Nirahunyu, uwa la eyedutu. Aba grigi ya richagwati adiga lumuti le richabwe. Kaisi richagwa la Jesu Kristo. Ahe tile eibu kubelida afigo, lani kumafi. Lugundu, afigo hoti mafi ya luma gen furumi ya tida. Aba liyabu inlirubu ingyo, lulagri nchaguni luadiku marimafi. Uwati niyaba le lirubu ingyo asigiri utilida afigo. Lugundu, anihe ibagari le lichu kubai buingi ulu lida. Sinyati la sigiru lida figo lugundu lira ula buingi. Subudi wati kata ya la lirahini banya buingi lumo kata ya la lirahini bai mafi. Lugundu furume gwerugu le madigu mbali le buidu bai o misi habu la lu lidu he luwege Jesu Kristo mama alani gu buingi. Aniha uganu le hagambu bai luma ge furume etida. Luhinsi ya guwa wama wama wu. Maulumuti itra wama kaikai le meha lani gubai mafi aba lafaru ni lamule kage woige lafare lugundu uriba la meha le ladigu bai kai ani buiti le ladigu bai lamule niduhe yunu mawari data hanigi ahan ayere guda hon lani gubo sigahadi walida age owe ni lun lidu ibagari ani subudi wamuti lira lugundu insi ya tia waduhe yuloige Jesu Kristu wang le misi habuti hilanyu meme gili. Sunle iyere habubo ilun libiri gafara hati. Ani subudi umuti logo uwa la ni aba gafara hati lugayara la gabagari la le magumu chaditi. Subudi wamuti kata ila isi anibwe. Logo lichugu ni Jesu Kristo ibagari wawago. Lun tiginyeti waharu lun vichugu ni wabagari hawago vibirigu. Ladiga aheri risi luboi abangrigia. Ani lariha logo anihi la lemege runliduhe. Ani midere gulumuti. Ida lubagia anihi la isiani tida lanigi lubu ingio. Nirahunyu maulumuti wajumaru rugula visi habu. Lumuti abala isi habu ni le arihuati lida kate le wadigubai. Itara luba wasubuduruni lida ngieti wala inaruni. Ani kayara baigie wasandira gungongwa shauru nyu ligibuge buingi. Ahon hamuga ishiga wanigi duru wawago logu somkate. Wari timati buingi siguta wanigi lugundu subudi la sunkate ilu. Ahon madari rung wanigi duru wawago niduhe ino kayara bai wajabi ligibuge buingi la wemenigi luwago. Logu lichu kubai la sunle wamuri habai luma wawu lugundu gufuli hadiwa la lugumadi. Ani adiga wamale le awe lagunda. Luguma dimbu ingiyo, luwafinye nulogo Jesu Kristu le liru. Luginye, insi ego wama wama kwa kaisi meha, larinya kuni Jesu suwon. Hagufuli ribali lao luguma dimbu ingiyo, agana watinya lida mbu ingiyo. Agana waligia mbu ingiyo hada. Subuti wamuti logo, agana wala wada logo sifri sandu le rula aliboe wong.
1: Primera Juan Capítulo 4.
0: Niduhe inu, hinsi ya tinganu. Mafinye rahuma haun sunha arinya kubanya logo buingi ula adimur habai hayumu lugugi. Haucha humanya lun harihi ni ahi sifri sandu luboi adambai o mama laligi. Lugundu builinya ubo hau profeta gu jeti. Lau igaburi le gayarati hasubu diruni le gama bali sifri sandu. Sunle arinya kuti logo kaila grigia le tima tima tilebi Kristu bo wagu. Anihi sifiri sandu lida. Ahi tilearinya kuti luagu iye ni la. Log miabu ila Kristu bo ogun kaisi grigia, uwa ti sifri sandu lida. Sifri le laka ni Kristu lige sifri le lida ba i grigia ligi. Agan batin logo liabu ibala sifri ligi. Ani ani hali ubowo. Nirahunyu lani gubungi huguya. Ganyi humanya jeti agi. Lugundu gabafutimati sifri sandu le hida ba i sugulao lani mafia sifri le hada ba i lani gubowo. Ubo waguna agi, lani na ubo kate ile harufu dhahabui. Lige lebu boi, agambu ni haa aginye lani gubunye ubo. Ahi wagia, lani gubungi wagia, le subuti habubo ilu buingio, agamba lumutiwa. Le mama boi lani gubungio, mahati lagambu ni. Italalinya lubaiti, gayarati wa subutiruni sifiri lani na inaruni, lumo sifiri lani na yeni. Niduhenu, hinsi etenu, lunti hinsi egua wama wama gua, lugundu luma ge buingi ulebi isi habuni. Sunle hinsi habubi lire buingi. Ani subuti tiginye buingi ulu. Le misi habuti ibidi egili buingi ulu. Lugundu isi yani buingi. Arufu da lumuti buingi visi yelu lau launa hani lire ule abara guti ubo wagu. Gabagari wama amaga lidagi. Ani haa isi yani bai. Mama logo wagia la hinsi habubo ilubu ingyo. Luogu ligia la hinsi habubo ingyo. Aba launa hani lira ule aba naguti ilu longwe. Luun lebu na meferudu na wala wafigo. Niduhe inu, hinsi ya tinya nu. Ahi hinsi ya diwa lubo ilubu ingyo itara. Luun tiginye hinsi ya gwa maa wama wu. Uwa gilini aba arihiti bu ingyo. Lausun lira, ahwa hinsi ya gwa wama wa anihi bu ingyo wada. Ani itara linya warufu dini visi habu sunsui na gubai lumbu ingiu. Ani haa lebu begayara la wachouru ni logo lida nyadiwa la aba luma bu ingiu. Ani lida nyila ginye aba wama. Logo rula lila la ni sifri sadu uon. Wagia kwana rugu ariha wama liliru bu ingiu. Arinya gawamoi logo lula la salbaru nuwa launa hi bu ingiu bo wagun. Furume kwa rugu lea finye rubai logo liru la bu ingiu hesusu. La bagari dunya lida buingi, ani la bagari dunya gine buingi lida. Itara linya wayabuin asubu dire luma afinyera logo insinye wama lum buingi. Isiani buingi, ani le abagari dunya lida isiani, la bagari dunya lida buingi, ani la bagari dunya gine buingi lida. Itara linya wayabu ilum insinye la buingi uon le gumuti. Aba me manufu de dun wama lida me lueyeru aguseruni. La diga wabagari dunya la ya ubo wogu kaisi Hesu Kristu. Nye lumuti isi yani uwa te anufude. Buga lumuti isi yani tima tima ati anufude. La diga barute anufude aboi chuni. Ligia ahin hanufude luboi abangrigia uwa gili rigu linya hinsi yani le tima tima ati lida. Hinsi yati buingi uon la diga visi yandu lufrumi. Ahin ariyaga abangrigia hinsi yati buingi unu. Ani misi ya tilibiri lun jee tigrigi ya ligi. Lugundu, ahi misi ya luboye libiri abagrigi ya lun le ariha lumuti siyambo ije hinsi ya la buingi ulun le marini luboye. Rula li Kristu gumadi le wong le hinsi ya buti lubuingi lun tiginye hinsi ya la libiri lun.
1: Primera Juan, capítulo 5.
0: Sunha afinya banya logo Jesus ulan Kristu boye age lirahunyu banya buingio. Ani sunha hinsi habu banya lun aba uguchi, hinsi habu banya ginye hon lirahunyu uguchi ligi. Subuti wamuti logo dan la le hinsi ya la buingi uon ani adiga wamo ile luboiboy, hinsi ye ama ginye lirahunyu buingio uon. La digunu ale luboiboy buingio, ligi ya isi habuni boy lun. Ani mere yanguti lagufu liruni wa lugumadi. Lugundu sunle lirabu ibuingio ganyi lumuti ubo. Ani rula li wafinye aganyi runi luogu ubo ngu. Le afinye boi luogu Hesusu la lirabu ibuingio ligira ugunye gayara la ganyi iru luogu kata ilani na ubo. Hesu Kristu ligia nyumbu ibo lauduna luma hito. Mama rigu lauduna. Lauduna luma hito. Ani sifri sandu guana rigu gefenti luogu kata ile. Ligi ya rufu tubali nsun inaru ni wong. Anya hain iru wa gefenti. Sifrisando, duna lumahito, anilida nyaba.